0: ಸತ್ಯ ಒಬ್ಬ ವೆತ್ತಗಿನೇನೆ
1: ಅಮ್ಮ ಆದರೆ ಅಪಿಟ ಕವಪು ಪಟ್ಕಟಕ ರಸ ದಿವ್ಯ ಕುಳುಬಳು ನಿಷ್ಪಾದನ ಅಮ್ಮಗೆ ಅತ್ಕುನಯ ಸೆರಂಡಿ ಗ್ರೀನ್ ಪ್ಲಾಂಟೇಶನ್ ಪ್ರೈವೇಟ್ ಲಿಮಿಟೆಡ್
2: ದಿವುನುವೆನ್ನ ನಾಯಕ್ ಗನ್ನ ಒಬ್ಬಟ ತಿಬಿನ ಹೊಂದಮ ಸುತುಸುಕಮ ಕ್ರಿಬ್ಸ್ಕೋ ಇಹಲ್ಲ ಕ್ರಿಬ್ಸ್ಕೋ ಆಗೆಯ ಕ್ವವತ್ವಾಗೆ ನೀಮೆನ್ ಮೂಲ್ಯ ಆಯತನವಲಿನ್ ಪಹಸುವೆನ್ ನಾಯಲಬಾಗೆ ನಿಮಟ ಒಬ್ಬಟ ಅವಸ್ಥಾವ crib.lk ವಿತ ಪಿವಿಸ ಒಬಗೆ ನಾಯತುರುತುರು ವಾರ್ಥಾವ ಲಬಾಗನ್ನ ಕ್ರಿಬ್ ಶ್ರೀಲಂಕಾ
3: ಬೇಯನ್ ಪೇ ಅಲುತ್ವನ ಅಲುತ್ ಪೇ ವಿಪಸುಮ ಎತ್ ನ್ಯೂಸ್
4: ಆಯುಬುವಾನ್ ಜನತಾವ ವಿಶ್ವಾಸಕರಣ ಸತ್ಯ ನೆಟ್ ನ್ಯೂಸ್ ಸಮಗ ಮಮ ಕೇಸರ ತೆಲ್ದೆನಿಯ ಪ್ರದೇಶೇ ನವತಾತಿಬು ಮೋಟ್ರಾತೆಯಾಗ್ ತುಳತಿವಿ ಕಾಂತಾ ಮಲಸಿರುರಾಗ್ ಸ್ವಾಗೆಣಿಮೆ ಸಿದ್ಧಿಯ ಸಂಬಂಧೇನ್ ಪ್ರಧಾನ ಸೆಕಕರುಳಿಸ ಹಂದುನಾಗಿನತಿ ಮಿಯಗಿಯ ಕಾಂತಾವಗೆ ಪೆಮ್ಮತಾ ಸಹ ಅಹುಗೆ ವಿವಾಹಕ ಬಿರಿಂದ ಪೊಲೀಸಿಯ ಮಗಿನ್ ಅತ್ತಡಂಗೂಡ ಗೆಣತಿ ಬೆನವ ಈ ಯಾಪನೆ ಪ್ರದೇಶೇದಿ ಅದಾಲ ಸೆಕಕರುವನ್ ವೆಲ್ಲವತ್ತೇ ಸಿಟ ಯಾಪನೆಯ ದಕ್ವ ಬಸ್ರತೇಕಿನ್ ಗಮನ್ ಕರಮಿನ್ ಸಿಟ್ನ ಬವಟ ಲದ ತೊರತುರಕ್ಕನ್ವ ಯಾಪನೆಯ ಅಪರಾಧ ವಿಮರ್ಶನ ಏಕಕ್ಕೆ ನಿಲಧಾರೀನ್ ಓನ್ವ ಅತ್ತಡಂಗೂಡ ಗೆಣತಿ ಬವಾಯ್ ಪೊಲೀಸಿಯ ಪವಸುವೆ ಅತ್ತಡಂಗೂಟ ಗೆನನು ಸೆಕಕರುವನ್ ವೆಡಿದುರು ವಿಮರ್ಶನ ಸಂದಹ ನೂರೇಡಿಯ ಪೊಲೀಸಿಯ ವಿತ ಭಾರದೀಮಟ ನಿಯಮಿತ ಬವ ಪೊಲೀಸ್ ಮಾಧ್ಯ ಪ್ರಕಾಶಕ ಸಹಕಾರ ಪೊಲೀಸ್ ಅಧಿಕಾರಿ ಎಫ್ ಯು ಉಟ್ಲ ಮಹತಾ ಪೆವಸುವ ಮೀಲಂಗ ನೆಟ್ ನ್ಯೂಸ್ ಪೆರವರು ನವೇಟ ಮೊಹತಿನ್ ಮೊಹತ ವಿನಸ್ಸುನ ಅಳುತ್ಮ ತೊರತುರು ಸಂದಹ ನೆಟ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನೆಟ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪಿವಿಸೆನ್ನ ನೆತಹೋತ್ ನೆಟ್ ನ್ಯೂಸ್ ಡೊಟೆಲ್ ಕೆ ಅಪಗೆ ವೆಬ್ಬಡವಿಯಟ ಪಿವಿಸೆನ್ನ
3: ವಿಶ್ವಾಸ ಕರದ ಸತ್ಯ
0: ಒಬ್ಬ ವೆತ್ತಗಿನ ಆವೆ
1: ಅಮ್ಮ ಆದರೆ ಅಪಿಟ ಕವಪು ಪಟ್ಕಟಕ ರಸ ದಿವ್ಯ ಕುಳುಬಳು ನಿಷ್ಪಾದನಾ